0: ಹೋಮ್ಲ ಕಂಜಲ ಇಲ್ಲಿ ವಯಸ್ಸು ಮುಂ ಬಯ್ಯರ್ ಮೋಸೋ。
1: 今日是七月初七，皇上设家宴款待至亲至友。既然可汗用准噶尔语说“有朋自远方来，不亦乐乎”，那么自然，君子敬而无失，与人恭而有礼，四海之内皆兄弟也。
2: 故人许久不见呐、啊。